ಕೋಳಿ ಕಟ್ಟವರು ಆನ ಪಾದಲ್ಲಿದಪ್ಪಮ್ಮ ಪದಮ್ಮ ಮಗ ತಾಲಿ ಕಟ್ಟವರು ಆನ ಪಾಪ ಪದಮ್ಮ ಮಮ್ಮ ಪಗ ಗಮತಿ ಗಮಪ ತಾಲಿ ಕಟ್ಟ.